ಚಿಂತವದಲಿನ ಚಿಂತವದಲಿನ ದೊರುಕುನು ಚಿತ್ತಶುದ್ಧಿ ತ್ಯಾಗ ಗುಣಮುನ್ನ ಸ್ವಚ್ಛಂದ ತತ್ವಮಬ್ಬು

ಪರೋತ್ತುಂಗತಮಪತಂಗ ಪರಿತೋಷಿತ ರಂಗ ದಯಾಂತರಂಗ ಸತ್ಸಂಗ ಮಾತಂಗ ಧರತ್ಮಜ ಹೃದಯ ಸಾರಸ ಭೃಂಗ ನಿಶಾಚರವ್ಯ ಮಾತಂಗ ಶುಭಾಂಗ ಭದ್ರಗಿರಿ ದಾಸರಥೇ.

ಪಂಢರಿನಾಥ ಪಾಂಡುರಂಗ ವಿಠಲ ಭಜೋ ಪಂಢರಿನಾಥ ಪಾಂಡುರಂಗ ವಿಠಲ ಭಜೋ ಪರ್ತಿ ವಾಸ ಸಾಯಿ ದೇವ ವಿಠಲ